ಸಾಯಿ ಮಾಟ ಬಂಗಾರು ಬಾಟ ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ಮೀತೆಗೆ ಜಟಾಜೂಟ ಮುನಿ ತಿರುಮುನ ಮೆರೆಯಗ ಮಾರದುದು ತಂಬುರ ಮೀತ ಜಟಾಜೂಟ ಮುನಿ ತಿರುಮುನ ಮೆರೆಯಗ ಮಾರದುದು ತಂಬುರ ಮೀತ ಜಟಾಜೂಟ ಮುನಿ ತಿರುಮುನ ಮೆರೆಯ ಪಿಶೂಲಂಬುದಾತಿ ಪುದುಬರುಡು ತದಿಂ ತದಿಂ ತದಿಂ ತದಿತಕಯನುತು ಪಿಶೂಲಂಬುದಾತಿ ಪುದುಬರುಡು ತದಿಂ ತದಿಂ ತದಿಂ ತದಿ

ಗಿಟ್ಟಿ ಸಂಪದ ಕಲಿಗೆದನೆ ನೀಗಿಂತ ಗರ್ವನಿದೇಲಗಲಿಗೆನು ಗಿಟ್ಟಿ ಸಂಪದ ಕಲಿಗೆದನೆ ನೀಗಿಂತ ಗರ್ವನಿದೇಲಗಲಿಗೆ ಕಲಿಗಳಿಗಿನ ಭಕ್ತುಲನು ನೀ ಕನುಲ ತೂದನೆ ಕೂಡ ದೇಮೋ.

0: ಜಾನ್ಸಿ
1: ಹರಿ ಹರಿ
0: ಕೌಸಲ್ಯವರ ಸೂಕ್ತಿ ಗರ್ಭಮೌ ಟಂಕದ ರಾಹುಡು ದೇವುದೈ ರಮಣಿಗಾಂಚಿ ಸೀತಾ ಸುಧಾ ಜನ